ಅದಲೇ ಕಲಸಿ ವರಜ ಸದಿ ಸುಬ್ರಾಯ ರಾಜ ತಲ ಕುಳಯ ಅ ರಾಜ ಚೌನಾನಿ ಬಾಗ ಸುಬ್ರಾಯ ರಾಜ ತಲ ಕುಳಯ ರಾಜ ಚೌನಾನಿ ಬಾಗ ಬಬ ಕಾಪ್ಕೆರೆ ಕಾಪೋ